ಫೈವ್ ಸಂಘ ಫಸ್ಟ್ ಟೈಮ್ ಎಮ್ ಎಸ್ ಜುಕು ಡಾಕ್ಟರ್ ಸರ್ ಡಾಕ್ಟರ್ ಸಿಬ್ ಸಂಘದ ಫೀಸ್ ಇಸ್ಲಾಮ್ ಡಾಕ್ಟರ್ ಸರ್ ತೋ ಮುಂಗ ಬೌಸ್ ದೇಲಡೋ ನಾ ಇಂತಿಖಾಬ್ ಮೆಹರಬಾನಿ ಲೈ ಬಾಲು ಯಶ ಥ್ಯಾಂಕ್ ಯು ಸಲಾಮ್ ಸರ್ ಸಂಘ ರೆಗ್ಯುಲರ್ ಶಂಪೂ ಬಸ್ ಸ್ವಾಭಿ ಕಿ ಅವೈಲೇಬಲ್ ಕಿ ಔಸರ್ ದ ವಿಟಾಮಿನ್ ಸಿ ಫೇಸ್ ವಾಶ್ ತರೀಕಾ ಎಕ್ಸ್ಪ್ಲೇನ್ ಕಮಿ ಕುಲಾ ಫ್ರಾಮ್ ಸ್ವಾಭಿ ಕುಲಾ ದ ಟುಲ್ ನಾವಲ್ ಖುದ ಸ್ಟಾರ್ಟ್ ಇರ ಮೆಹರಬಾನಿ ಚಿ ಜೋ ಕುಲೇ ಕ್ವೆಶ್ಚನ್ ದೇವು ಕು ದಾವಾಯಿ ಚಿ ದ ಬೆಲಡಿ ಕುಲೇ ಸವಾಲ್ ದೇವು ಕು ದೇರ ಕುಲಿ ಪೋಹತನ ದೇವು ಕು ದಾವಾಯಿ ಚಿ ಬೆಲಡೋ ನಾ ವಿಟಾಮಿನ್ ಸಿ ಫೇಸ್ ವಾಶ್ ತರೀಕ ಇಸ್ತಿಮಾಲ್ ಮುಕ್ತೋ ಹೈ ಫಸ್ಟ್ ಟೈಮ್ ಪ ಕಾಸ್ಮೆಟಿಕ್ಸ್ ದುನಿಯಾ ಕಿ ಅವಲ್ ಜಲ್ ಪಟೂಲ್ ಪಾಕಿಸ್ತಾನ್ ಕಿ ಬೆಲಡೋ ನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಪಸಾದ ಅಲ್ಫಾಜ್ ಕಿದರ್ ದವಾಯಂ ಅವಲ್ ಜಲ್ ಪಟೂಲ್ ಪಾಕಿಸ್ತಾನ್ ಕಿ ಬೆಲಡೋ ನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ದ ಜಿನಕು ದ ಮಖ್ ದ ಫಾಲ್ತು ವಿಖ್ತು ದ ಪಾರಾ ದ ಜಿನಕು ದ ಮಖ್ ದ ಗೈರ್ ಜರೂರಿ ವಿಖ್ತು ದ ಪಾರಾ ದ ಜಿನಕು ದ ಮಖ್ ದ ಇಜಾಫಿ ವಿಖ್ತು ದ ಪಾರಾ ದಾಸ್ ಫೇಸ್ ವಾಶ್ ರವಡೆ ದೇ ಯಾಗಿ ತ ಬೆಲಡೋ ನಾ ಗೋಲ್ಡ್ ವಿಟಾಮಿನ್ ಸಿ ಫೇಸ್ ವಾಶ್ ವಿಲೆ ಕಿ ಔ ದ ದಗ ಫೇಸ್ ವಾಶ್ ಖುಸೂಸಿಯತ್ ದಾದಿ ಚಿ ದೇ ಸರ ದ ಜಿನಕು ದ ಮಖ್ ದ ಫಾಲ್ತು ವಿಖ್ತ ಗೈರ್ ಜರೂರಿ ವಿಖ್ತ ದ ಗ ಇಜಾಫಿ ವಿಖ್ತ ದ ಗ ನರಿ ವಿಖ್ತ ದ ಗ ದ ಶುಂಡ ದ ಪಾಸ್ ಚಿ ಕಮ್ ವಿಖ್ತ ವಿ ಆಗ ಪ ಮುಕಮಲ್ ತೋ ಗಬಾನಿ ಖತ್ಮಿ ಗಿ ಖತ್ಮಿ ಗಿ ಜಕ ಚಿ ಪದಿ ಕಿ ಮುಂಗ್ ಎ ಟಿ ಸಿ ಎಚ್ ಫಾರ್ಮುಲಾ ಶಾಮಿಲ್ ಕಡಿ ಪದಿ ಕಿ ಮುಂಗ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಬಾರ್ಬೇರ ಸಿಕಾಫೂಲಿಯಂ ಶಾಮಿಲ್ ಕಡಿ ದೇ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ತೂ ಚಾ ಶಾಮಿಲ್ ಕಡಿ ದಿ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಓಲಿಯಂ ಜಿಕ್ ಶಾಮಿಲ್ ಕಡಿ ದಿ ಚಿ ಪದಗ ಟೋಲ್ ರೇಡಿಯೋ ದುನಿಯಾ ಕೆ ದಗ ಖಲ ಕಿ ದ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ನ ಪಿ ಜನಿ ನತಿ ಖಬರ್ದಾರ ದಿ ನ ದಿ ನುಮಲ ವರ್ಜಿ ಔ ನ ದಿ ಶಿಸ್ ನ ಖಬರ್ದಾರ ದಿ ಔ ನ ದುಯ್ ಪದಿ ಬಾನಿ ಪುಯ್ ಗಿ ವಲಿ ಚಿ ಲಸಂ ಫಿಲ್ ಲಸಂ ಪಾಸ್ ಕಸ್ ಅಗಿ ತ ದದಿ ಸಿಸ್ ನ ದದಿ ಸಿಸ್ ಪತನ ಲಗಿ ಮಾ ಕು ಬಾರ್ ಬಾರ್ ಪದಿ ಪ್ರೋಗ್ರಾಮ್ ಕಿ ದಾವಿಲಿ ದಿ ಕಿ ಜಮುಂಗ್ ಬೆಲಡೋ ನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಕಂಪನಿ ದಾ ದೇ ಆಮ್ ಕಸ್ ಕಂಪನಿ ನ ದಾ ದಾ ದ ಲಸಂ ಫಿಲ್ ದ ಲಸಂ ಪಾಸ್ ಕಸ್ ಕಂಪನಿ ನ ದಾ ಬೆಲಡೋ ನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಕಂಪನಿ ದಾ ದೇ ಡಾಕ್ಟರ್ ಕಂಪನಿ ದಾ ಅಬ್ಯಾ ಚಿ ಜಮುಂಗ್ ಕಮ್ ಕೆಮಿಸ್ಟ್ರಿ ಅಬ್ಯಾ ಪಕ್ಕಮಿ ತರೀಕೆ ಸರ ಜಮುಂಗ್ ದಗ ಫಾರ್ಮುಲೇಷನ್ ಗೈ ಪಟೋಲ್ ಪಾಕಿಸ್ತಾನ್ ಕೆ ಸೋಕ್ ದಾ ಸಿ ಫಾರ್ಮುಲೇಷನ್ ನ ಶಿಕವಲೆ ಮುಂಗ್ ಬ ಖಲಕ್ ಸಾತು ಬೆಹತರಿನ್ ಖಲಕ್ ಬಸಾತು ಮುಂಗ್ ಬ ಆಗ ಖಲಕ್ ಅಖ್ಲು ಚಿ ಅಗ ಜಮುಂಗ್ ದಗ ಕ್ವಾಲಿಟಿ ನೋರ ಬೆಹತರ ಕಿಯೋ ಜಮುಂಗ್ ದಗ ಪ್ರೊಡಕ್ಟ್ ಕಿ ನೋರ್ ಖವಾಲೆ ರಾವಲಿ ಅಬ್ಯಾ ಖುಸೂಸಿ ಜಮುಂಗ್ ಪದಗ ಬೆಲಡೋನ ಪ್ರೊಡಕ್ಟ್ ಕಿ ಲಗನಾ ಡಿರ ಜಾತ ಬೆಹತರಿನ್ ಕ್ವಾಲಿಟಿ ನೋರ ರಾವಲಿ ನೋ ಜಮುಂಗ್ ಕೋಶಿಶ ದಾಯ ಚಿ ಅಗ ಖಲಕ್ ಮುಂಗ್ ಅಜ ಆನ್ಸರ್ ಅಗು ಚಿ ಜಮುಂಗ್ ಕಮ್ ಕೆಮಿಸ್ಟ್ರಿ ಅಗ ಡಿರ್ ಬೆಹತರಿನ್ ತರೀಕೆ ಸರ ದಗ ಫಾರ್ಮುಲೇಷನ್ ಗೈ ಅಬ್ಯಾ ಬೆಲಡೋನ ಚಿ ಸುಮ್ರ ಪ್ರೊಡಕ್ಟ್ ದಿ ಅಗ ಕ್ಲಿನಿಕಲ್ ಟೆಸ್ಟ್ ಬಾಯ್ ಡಾಕ್ಟರ್ ಹಿದ್ರಲಿ ಮುಮಂದ್ ಜಿ ಜಮುಂಗ್ ದಗ ಯೋ ಟೀಮ್ ದೇ ದಗ ಯೋ ಗಟ್ ನೆಟ್ವರ್ಕ್ ದೈ ಕಮುಂಗ್ ದ ಕಾಮಯಾಬ್ ಯು ನೋ ದಿ ಮೇನ್ ವಜದಾದ ಚಿ ಮುಂಗ್ ಪಖಪಲ್ ಪ್ರೊಡಕ್ಟ್ಸ್ ಕಿ ತಾಸುಲ ಬೆಹತರಿನ್ ಕ್ವಾಲಿಟಿ ಪ್ರೊಡಕ್ಟ್ಸ್ ದರ್ಕಡಿ ದಿ ಮುಂಗ್ ತಾಸುಲ ಇಲಾಜ್ ದರ್ಕೂ ಬೆಹತರಿನ್ ಇಲಾಜ್ ಮುದರ್ಕಡಿ ದೈ ಅವ್ರ ಕಮುಂಗ್ ದ ಅನನ್ ಕಾಮಯಾಬ್ ಯು ಯಾ ಮಖ್ ಪೌಡಾನ್ ದಿ ಬಾಂದಿರ್ವಾನ್ ಯು ನೋ ದಿ ಮೇನ್ ವಜದಗ ದ ಚಿ ಮುಂಗ್ ತಾಸುಲ ಕ್ವಾಲಿಟಿ ಬೆಹತರಿನ್ ದರ್ಕಡಿ ದ ಖಬರು ಪಸೆ ಖಬರ ಜಾತಿ ಗಿ ಅವಲ್ ಜಲ್ ಪಟೋಲ್ ಪಾಕಿಸ್ತಾನ್ ಕಿ ಬೆಲಡೋ ನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಕಂಪನಿ ದ ಚಿದಾ ದಖಪಲ್ ಕಸ್ಟಮರ್ ದ ಪಾರಾ ದ ಸಲ್ವೀಖ್ ತುಲಕ್ ರಿಪೋರ್ಟ್ ರಾ ಕೈ ತರ್ನನ್ ತಾರೀಖ ಪಟೋಲ್ ತರ್ನನ್ ತಾರೀಖ ಪೋರೆ ಪಟೋಲ್ ಪಾಕಿಸ್ತಾನ್ ಕಿ ತಾ ಸಮಾತ ಹೋಗಿ ಕಮ್ ಕಾಸ್ಮೆಟಿಕ್ಸ್ ವಾಲೆ ದ ಸಲ್ವೀಖ್ ತುಲಕ್ ರಿಪೋರ್ಟ್ ರಾ ಕಡಿ ಯೋ ಕಾಸ್ಮೆಟಿಕ್ಸ್ ವಾಲೆ ನ ಕಡಿ ದ ನೇ ಕೂಲೆ ಶಿ ನ ದ ದಿ ವಸ್ ತಾಕತ್ ಲರಿ ಗುರಾ ಜದಾ ಚಿ ಸತಾಸ್ತ ವೈಮ್ ಚಿ ಮುಂಗ್ ದ ನೂರು ಖಲ್ಕು ನ ಮುಹ್ತಲಿಫ್ ಯು ದಾ ಖಬರ್ ಜದ ಲೋಯ್ ನ ನಕು ಜದ ಕ್ವಾಲಿಟಿ ಖಬರ್ ಕು ಜದ ಇಂಗ್ರೀಡಿಯಂಟ್ಸ್ ಖಬರ್ ಕು ಜದ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಖಬರ್ ಕು ಜದ ಫಾರ್ಮುಲೇಷನ್ ಖಬರ್ ಕು ಜದ ಕ್ವಾಲಿಟಿ ಖಬರ್ ಕು ಚಿ ಮುಂಗ್ ದ ನೂರು ಖಲ್ಕು ನ ಮುಹ್ತಲಿಫ್ ಯು ಪಟೋಲ್ ಪಾಕಿಸ್ತಾನ್ ಕಿ ಥರ್ನನ್ ತಾರೀಖ ಪೂರಿ ಚಾದ ಸಲ್ವೀಖ್ ತುಲಕ್ ರಿಪೋರ್ಟ್ ರಾನ ದಕಡಿ ಬೆಲಡೋ ನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಕಂಪನಿ ಅಕ್ಪಲ್ ಕಸ್ಟಮರ್ ದ ಪಾರ ದ ಸಲ್ವೀಖ್ ತುಲಕ್ ರಿಪೋರ್ಟ್ ರಾ ಕೈ ದಲ್ ತಬ್ಯಾ ದಾ ಖಬರ್ ರಕು ಚಿಪದ ಖಲ್ಕು ಕಿ ಔಪಮುಂಗ ಕಿ ಪ ಆಮ್ ಪ್ರೊಡಕ್ಟ್ಸ್ ಕಿ ಔಸಮುಂಗ್ ಪ ಬೆಲಡೋ ನಾ ಪ್ರೊಡಕ್ಟ್ಸ್ ಕಿ ದ ಸಮಕ್ ಯು ಅಸ್ಮಾನ್ ಫರಕ್ ಫರಕ್ ದಾದ ಮಾತ ದಿವು ಚಿಲೆಂಜ್ ಹೊರಕು ಮಾತ ದಿವು ಚಾದ ಸಲ್ವಿ

ಔಪ ಜಹಾನಿಂಗಳಿಯಮ ಕುಳೆ ಬಶರ ಬಶರ ವಿರಾನ ಹಿರ್ಷನೋ ಬಿಜುದಾಯ ಔದರ್ ಮಂದ ದೀರ ಕಡೇ ತೀರ್ಷು ಕಲ್ಯಾಣ.